ವಿನದ ತ್ರಿದಿವಾಜಿದವಾರ ವೇದ ಸಂ ಗಿರಿಜಾ ಸುಮನೋದನ ಚೋರ ಭಕ್ತ ಮಂದಾರ ಲಲಾಡಲೋ ಜನ ವಿನಾಶಿದ ಕಾಮವಿಗಾರ ಶಂಕ.